0: ಮಾಡದೇರಾ ಪ್ಲೇಸ್.
1: ಇನ್ನು ಮಾರಿ ಎಲ್ಲ ಕೊಟ್ಟಿದ್ ಪೆಂಚ್ ಜರ ದೋಸ್.
0: Hey, don't stop dancing. Punagalu loading.